0: ᱵᱩᱧᱟᱝ ᱛᱮᱵᱮ ᱠᱩᱞᱟᱢᱡᱤ ᱠᱟᱱᱟ ᱥᱞᱟᱢ ᱵᱮ ᱵᱮᱭᱟᱜᱚᱢ ᱵᱮᱛᱮ ᱠᱩᱥᱤ ᱵᱟᱵᱤᱱ ᱡᱤᱝ ᱵᱟᱵᱤᱱ ᱡᱮᱠᱷᱟᱱᱮ ᱛᱨᱤᱢᱱᱟᱢ ᱨᱟᱫᱤ ᱞᱟᱭᱤᱱ ᱨᱮᱞᱮ ᱟᱱᱡᱟᱝ ᱵᱟ ᱮᱥᱛᱮᱢ ᱞᱮᱵᱮ ᱟᱢᱵᱮ ᱥᱟᱠᱟᱭ ᱜᱟᱱ ᱠᱟᱱᱤ ᱟᱥᱮᱝ ᱜᱚᱨᱫᱟᱝ ᱮᱫᱨᱮᱱ ᱴᱟᱣᱩᱱ ᱩᱯᱟ ᱯᱟᱝᱞᱮ ᱟᱢᱵᱮ ᱟᱨᱜᱟᱱ ᱨᱮᱰ ᱟᱯᱟᱝᱞᱮᱱᱰᱮᱱ ᱴᱷᱤᱠ ᱥᱨᱤᱜᱟᱱᱟ ᱞᱮᱵᱩᱞᱤᱝ ᱟᱨᱮ ᱴᱩᱞᱤᱝ ᱟᱵᱮ ᱡᱤᱱ ᱥᱩᱱᱫᱟᱠᱟ ᱛᱮᱢᱛᱮ ᱞᱮᱵᱩᱢ ᱵᱟᱨᱟᱱ ᱥᱨᱤᱜᱟᱱᱟ ᱧᱟᱝᱛᱮ ᱮᱛᱮᱞᱮ ᱥᱤᱝ ᱠᱟᱨᱩᱝ ᱨᱮᱛᱟᱭ ᱱᱟᱢᱤ ᱛᱤᱝᱟᱞᱮᱱᱰᱮᱱ ᱫᱤᱱᱟᱱ ᱫᱤᱱᱟᱱ ᱡᱤᱱ ᱥᱩᱱᱫᱟᱠ ᱨᱮᱴᱩᱞᱮ ᱢᱟᱞᱮᱱ ᱠᱟᱛᱟᱥᱞᱮ ᱤᱫᱩᱢ ᱛᱩᱨ ᱜᱟᱞᱮᱱ ᱢᱟᱞᱮ ᱱᱤᱡᱮ ᱜᱟᱞᱮᱱ ᱥᱟᱱᱛᱟᱢ ᱜᱟ ᱱᱤᱡᱮ ᱤᱫᱩᱢ ᱛᱩᱨ ᱜᱟᱱ ᱫᱟᱫᱮ ᱢᱟᱞᱮᱱ ᱴᱟᱣᱩᱱ ᱩᱱᱟ ᱠᱚᱫᱟ ᱯᱟᱝᱞᱮᱱᱰᱮ ᱥᱨᱤᱜᱟᱱᱟ ᱞᱮᱵᱩ ᱧᱟᱝᱛᱩᱵᱮ ᱵᱚᱭᱟ ᱠᱟᱱᱤ ᱯᱟᱨᱩᱞᱮᱝ ᱡᱟᱠᱤᱱ ᱤᱛᱤᱱᱮᱛᱮᱱ ᱜᱩᱞᱩᱵᱮᱱᱰᱮ ᱧᱟᱝᱜᱟᱱ ᱨᱮᱴᱩ ᱧᱟᱝᱜᱟᱱᱟ ᱟᱢᱩᱝ ᱛᱮᱢᱛᱩᱵᱮ ᱮᱛᱮᱞᱮ ᱢᱟᱞᱮ ᱥᱚᱨᱱᱟᱢᱟᱨᱟ ᱚᱣᱟᱝ ᱚᱣᱟᱝ ᱛᱮᱢᱞᱩᱵᱮᱱᱰᱮ ᱤᱛᱤᱱᱮᱛᱮᱱ ᱧᱟᱝᱜᱟᱱ ᱞᱟᱵᱟᱛᱟᱭ ᱠᱟᱱ ᱡᱟᱠᱷᱟᱭ ᱵᱮᱨᱱᱟ ᱥᱮᱞᱮ ᱚᱞᱤᱝᱜᱤᱱᱟ ᱜᱚᱨᱡᱟᱝ ᱥᱟᱞᱚᱱ ᱟᱵᱟᱭ ᱠᱩᱞᱟᱢᱟᱨ ᱵᱚᱭᱟᱝ ᱨᱟᱵᱟᱝ ᱞᱮᱵᱮ ᱟᱸᱡᱚᱢ ᱰᱟᱞᱮ ᱥᱮᱢᱚ ᱥᱚᱵᱚᱨᱚ ᱟᱹᱱᱤᱱ ᱟᱵᱮᱨᱱᱟ ᱞᱮᱝᱟᱱ ᱵᱟᱜ ᱵᱮᱨᱱᱟ ᱦᱟᱱᱰᱟᱝ ᱵᱟ ᱵᱟᱨᱩ ᱞᱮᱝ ᱛᱩᱞᱩᱵ ᱞᱮᱝ ᱤᱛᱤᱱ ᱜᱩᱞᱩᱵᱮᱱ ᱧᱟᱝᱜᱟᱱ ᱵᱚᱞᱮ ᱞᱟᱵᱟᱛᱟᱭ ᱠᱟᱱ ᱡᱟᱠᱷᱟᱭ ᱟᱵᱮᱨᱱᱟ ᱟᱹᱱᱤ ᱵᱮᱨᱛᱮᱱᱮ ᱟᱵᱮᱨᱱᱟ ᱵᱟᱜ ᱵᱮᱨᱱᱟ ᱦᱟᱱᱰᱟᱝ ᱵᱟ ᱟᱰᱟᱞᱩ
1: ನಮ್ ಬಂದಿಲ್ಲೇ
2: ನಮ್ಮ ಆಜ್ಞಾ ಅಲ್ಲೇನು ಬಂದ ಕೈ ಬರು ನಾರ ತುಮ್ ಜಾತಿ
1: ಅಲ್ಲೇ ಬರು ಇತಿನಿ ತಿಂಗ್ ಬೋಲೆ
2: ಆಜ್ಞಾ ಬರುನ್ ಗಾಮ್ ಲುಬಿಂಡನ್ ಅಲ್ಲೇನ್ ಕನ್ ಬರುನ್ ರೋಗನ್ ಸರಂಗ್ ಕಾಜಾ ಕಂತೆಡಾಂಜಿ ಸರಂಗ್ ಕಂತೆಂಜಿ ಕಾಜಾ ನಮ್ ಮಗುತಾಯ್ ಬರು ಲಂಗಾನ್
1: ಅಲ್ಲೇ ನಮ್ಮ ಯಂಗಮ್ ತಂಗ್ ಕಂತಿಡನ್ ಆರೇಟ್ ಓಕೆ ಕನ್ ರೋಗನ್ ಆರೇಟ್ ಯಂಗಮ್ ರಘು ಗಲಂಪೋ
2: ଆଜ୍ଞା ଲେନ୍ କାନ୍ତିଡାନ୍ ରୋଗ ନେଲେନ୍ ପ୍ରତ୍ୟେକ ବର୍ଷ ଗୁତାଞ୍ଜେନ୍ କାନ୍ତିଡାନ୍ ଗାମଲୁବିଣ୍ଡେନ୍ ଖିଲୁ ତିରିଶ ଆଉ ରୋଗନ୍ ଖିଲୁ ଷାଠିଏ ଏନଗମ୍ କନମ୍ରେ ଅଥିନ୍ ତିଆର ଲେନ୍
1: ହେଲେ ବାତିନା ପାଆନ୍ତି ରୋଗନ୍
2: ଆଜ୍ଞା ଲେନ୍ କିନି ଏନଗମ୍ ସେଇ ଗର୍ଜାମଲେଶ୍ୱର କୋଡ଼ିଏ କିଲୋମିଟର ଅମ୍ରି ସେଇ ଟାଉନ୍ ଡୁକୁଡ଼ୁ କଥା ପାଆନ୍ତି ଲେନ୍
1: ଓହୋ ହଉ ବଂଶା ବେଲେ ଓକେ ବ୍ରୁ ଲେଙ୍ଗନ୍ ତ ଇତିନି ତିନ ଗୁନୁ ଗୁନ ଡେତି ಎನ್ಗಾ ಮೋಲೋ ಇಜ್ಜಾ ನೋಲೆ ಈ ಗಾಗಾ ಇಜ್ಜಾ ಇತಿ ಜನ ಆಗುತ್ತೆ ನಾ ಅದಿನ ಪ್ರಕಾರ ಗಾಗಾ ಇಜ್ಜಾ ಆಗುತ್ತೆ ಅಂಬಿ
2: ಬರುಲ್ಗನ್ ಗಾಮ್ಲ ಬಿನ ಆಗ್ಯದೇನ್ ಸಬ್ಬನ್ ಆಗದಿಲ್ ತಿನಗ್ರಂಗಂ ಶ್ರೇಮಯಂ ಗುತ್ತವೆ ತಾಪ್ರೆ ಕಂಡ್ರೂಮನ್ ತಾಪ್ರೆ ಗಾಗಾಯನ್ ತಾಪ್ರೆ ಒಕೆ ಅತ್ತುಂಗನ್ ಎನ್ಗಂ ಕನಂಬ್ರೆ ಬಿಗ್ರ ಬಿಗ್ರ ಜನ ಗುರಪ್ಪಿತು ಬರುಲ್ ಕನಂಬ್ರೆ ಅನ್ಯಂಗ್ ತೈ
1: ಓ ಎತ್ರ ಕನಿ ಜನೋಂದಂ ಏರಿಯಾ ಬಿಂತೇತ್ರೆ
2: ದೇತಿ ಆಜ್ಞಾ ಜನೋಂಡಮ್ ದೇತಿ ಏರಿಯಾ ಲೆನ್ ಜನೋನ್ ಆಜ್ಞಾ ಲೆನ್ ಬರುಲೆನ್ ಏರಿಯಾ ಬಾಲೆನ್ ದೇತಿ ಜನೋನ್ ಅವು ಆಗುತ್ತಾಯ್ ಡೋ ಕಿಲು ಎನ್ಗಮ್ ಪಚಾಸ್ ಟಂಕಾ ಎನ್ಗಮ್ ಚಾಳಿಶ್ ಟಂಕಾ ತೈಗಾರ ರೇಂಜ್ ಜನೋನ್ ಕನಂಬ್ರಿ ಅಲ್ಲೇನ್ ನಾತಿ
1: ಕೆಜಿ ಹಿಸಾಬ ಅವ್ರಿ ಬಿಳ ಹಿಸಾಬ
2: ಇಜ್ಜ ಆಜ್ಞಾ ಕೆಜಿ ಹಿಸಾಬ್ ನಿತಿಜಿ ಕೆಜಿ ಹಿಸಾಬ್ ನಿತಿಜಿ
1: ಓಕೆ ಅನಿ ಯಂಗಮ್ ಜೊತಮ್ ಬಿನ್ ದೇತಿ ಜನೋನ್
2: ଆଜ୍ଞା କନ୍ ଜନମ ଗାମଲୁବିଣ୍ଡେନ୍ ଆନି ନିତିଜା କରନ୍ ଯତ୍ନ ଆଗାସା ଯତ୍ନ ଗାମଲୁବିଣ୍ଡେନ୍ ଆନି ବରୁଣି ତବେ ତାପରେ କୁ ଏତିକ ବରୁଲଙ୍ଗନ୍ନା ଜନମ ତାନି ବଣ୍ଡ କୁତେ ଆଲେନ୍ ବରୁଣି ଲୁବିଣ୍ଡେନ୍ ଶୈଲୁ ସି ଲୁବିନ୍ ସେରମଡେ ନାଇନ୍ କତି ସେରଂ ଜନମ ଡୁଙ୍କତେ ନାଇ ଡୋ ନିତେ ତାପରେ ଆଇନ ସୁଇ ସାଲଡା ଭିଣ୍ଡେତେ ଗତମର ସାଲଡା ତବେ ତାପରେ କୁ ବଡେ ଗତମର ସାଲଡା ସାଲଡାଲେ ଆନି ଆଉ ଗଲେ ଲିଣ୍ଡେନ୍ ତାରବାନ୍ ଡୁଙ୍ଗ ନାଇ ତିନା ଇଣ୍ଡେନ୍ ಕುನ್ ಜಡಂಗ್ ಲಿಂಡೇನ್ ಕುನ ಟೈಮ್ ಗತ್ತವಿ ಜನೋನ್
1: ಎಲ್ಲ ವನಾಂಗ ಯಂಗ್ ಕಬ್ಬಿನ್ ದೇತಿ
2: ಆಯ್ಯಾ ಜನೋಂ ಗಾಮ್ಲ ಬಿಂಡೇನ್ ಕನಿನ ಜನವರಿ ಲಾಸ್ಟ್ ಜನವರಿ ನೋಲೆ ಫೆಬ್ರವರಿ ಪಾಂಚ ದೋಸ ಆಡೆ ಗತ್ತವಿ ಜನ
1: ಐ ಜನೋನ್ ಬೋಕೆ ಜಿನ್ ಸಾಟೆ ಟೊಂಕಾ ಹಿಸಾಬ್ ಡೆ ನೀತಿ ಹಿಸಾಬ್ ಕರಂಜಿ ಎತ್ತಗಾಮ್ ಡೆ ಯಂಗಾಮ್ ತಿ ಅಲ್ಲೆ ಅಧಿಕ ಲಾಭ ಡೆಲಂಗ್ತಿ ನಾಯಿ ଟେକ୍ନିକ ଇତି ଯାପଟକୁ
2: ଆଜ୍ଞା ଅଧିକ ଲାଭ ଡେଲଙ୍ଗ ତିଙ୍ଗାମଲ ବିଣ୍ଡେନ ନାନି ଜି କେଜି ସାପ ଅନି ତେଞ୍ଜ ଆସନ ଆଲେ ନସୁଇ ଅଜାଙ୍ଗ ନସୁଇ ଜଲ୍ଲିରା ଇବିଣ୍ଡେତେ ଅଜାଙ୍ଗ ଅକ୍ର ଡୁଇନାରି ଲିବିଣ୍ଡେନ ଆଲେ ନୁଜନ ଇଏରାଇ ଜଲ୍ଲିରା ଅଜାଙ୍ଗ ନିଲେ ଆଲେ ନସର ବିଣ୍ଡେତେ ଆଉ ଜନନ ଜନଙ୍ଗ ଆଉ ବିଡ଼ା ହିସାବ ଜନଙ୍ଗ ପାଙ୍କ୍ତିଜି ବିଡ଼ା ହିସାବ ପାଙ୍କ୍ତିଜି ଡୋ ଆନି ଲୁଆଡ ସାଇ ବିଣ୍ଡେତେ ଲୁଆଡ ବାତି ଆଉ ଜିବିଣ୍ଡେତେ ଆଉ ଗଲ୍ବିଣ୍ଡେତ ଆନି ନେତଗାମ କୁନମ୍ରି ଜନଙ୍ଗ ଆଲେ ନାଥିମ ତାଇ ଜନନ ଜି
1: ଓକେ ୟଙ୍ଗମ୍ ନମି ଗର୍ଜାଙ୍ଗ ବିନ୍ ୟଙ୍ଗମ୍ ନାନା ଗଡନ୍ ୟଙ୍ଗମ୍ ନମ୍ବର ଇ ସୁବିଧା ଅସୁବିଧା ୟଙ୍ଗମ୍ ଡୁକୁ ଡେ
2: ଆଜ୍ଞା ଗର୍ଜାଙ୍ଗ ଲେନ୍ ଗାମ ବିଣ୍ଡେନ୍ ଆଲେନ୍ ଟାଉନ୍ ସେରଂ ସୁଇ ସଙ୍ଗାଇ ଡୁକୁ ଆଉ ରୋଡ୍ ଜିନ ଆଗାସା ତଙ୍ଗର ନପଛେଲେ ସୁବିଧା ଆଗାସା ଏନଗାମ
1: ଏଲେ ସଞ୍ଚାବନ ବନାଇତେ
2: ଆଲେନ୍ ସଞ୍ଚାନ ଗାମ ବିନ୍ ଆଇଗେନେ ପୁଟା ସିଂ ଆଲେନ୍ ସଞ୍ଚାନ ଦେତେ
1: ଆଉ ତିତି ସଞ୍ଚାଲେଙ୍ଗ ଜାକି ଇତି ବିତି ନା ସୁବିଧା ଡୁକୁ
2: ଆଜ୍ଞା ସଞ୍ଚାନ ଗାମ ବିଣ୍ଡେନ୍ ଆଲେନ୍ ସୁଙ୍ଗନ ଜପଛେଲେ ଗାମ ବିଣ୍ଡେନ୍ ମିଞ୍ଞୋଲା ନନ୍ନ ସୁଡାନ ମରିସା ନାଉ ଏନେ ଗଇ

ಆಕಾಶವಾಣಿ ಜಯಪುರ್ ಸುಣಂದು ಗಜಲ್ ಶಿಲ್ಪಿ ಜಗಜಿತ್ ಸಿಂಗ್ ಕೈಫ್ ಭೋಪಾಲಿಙ್କ ଗୀତରେ ସଙ୍ଗୀତ ଦେଇଛନ୍ତି ଜଗଜିତ ସିଂ।